ಆತ್ಮಾದಿಯೇನ ಪ್ರೇಮೇ ರಾಮನ್ನ ದಹಿ ಚೋರೆ ಮಾಖನ್ ಚೋರೆ ಚೋರೆ ಚೋರಿ ಸಾರಿ ಧರ್ಮಾನಂತ ಪಾಪ ಚೋರೆ ತಾರೇ ಭವದಲ ಪಾರಿ ನಾರಾಯಣ ಏ ಲೈ ಜೋ

0: ಸಿದ್ಧನಾರಾಯಣ ಹಿಟ್ಟಿ ಬೈರ ಪರ ಕಲ್ಪೇಟಿ ಮೋಜುರಾಯ್ ಬಾಸ್ಮಾ
1: ನಬೆ ವರ್ಷ ಮಾತ್ರ.